ಮಾಧೇಕರಿತ ಗುಣವರ್ಣನ ಕಾ ಹರಿಕಥಾನಾಮ ಸಂಕೀರ್ತನ ತೇಥೇರಿಗೋ ನಾಶಕೇ ವಿಘ್ನ ಗಡಗರಿ ಜನ ಹರಿನಾಮೇ ಐಸಿ ನಿಜಭಕ್ತಿ ಸುಲಭ ಭುಡಿ.